ಮುಖ ಸೀರ ಪೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನಿಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ಇತಮಕ್ ಮುಡಾನ್ಸಾ ಫೋ ಆತೆಂಬ್ರಾನಿ ಅತುಕುರ ಲಾರಾಂಗ್ ನೋಲಿಯು ಹಕಾರಕ್ ಸೈ ಸೆಂತ್ರು ಟ್ರಾನ್ಸ್ಫೋರ್ಮ ಸಾವ್ ನಿಯಾಂಗ್ ಇತ ಹಕಾರಕ್ ರೆಕೊನ್ಯೆಸೆ ಇತನ್ಯ ಆಂಗ್ ಕೊಂಜುಂತು ನೋ ಇತನ್ಯ ಸಂತಿದಾಡೆ ಹಕಾರಕ್ ಡಿಸೆಂವೋಲ್ವೆ ಹೋದಾಮೆ ಬೀತ್ ನೋ ಡೋಮೆ ಇತ ಮಕ್ಸೈ ಸಾಸಿ ಕೊನಬಾ ಮೋರಾಸ್ ನೋ ಇಂಜುಸ್ಟಿಸಾ ನೆಬೆ ಹಲೇವು ಇತ ಹಕಾರಕ್ ಸೈ ಬೇಲುಂಗ್ ಇಹಲುತ ಇತ ಫಿಯರ್ ಇಯ ಇಗ್ವಾಲಿಡಾಡೆ ನೋ ಡಿವರ್ಸಿಡಾಡೆ ರೆಸ್ಪೇತಾ ಇತನ್ಯ ಡಿಫರೆನ್ಸಾ ಸೀರ ಇತ ಫಿಯರ್ ಕಾತಾಕ್ ಫೋ ಮಕ್ ಹಹಾಲೋಕ್ ಸಿಮುನಿಯಾ ಇಹ ಕುರ ಇತ ಆಂಗ್ ರಾಸಿ ಇತ ಕುರ ಇತನ್ಯ ಮುಂದು ಇತ ಫಿಯರ್ ಕಾತಾಕ್ ಇತ ಹೋತು ಇಹ ಇಂಟರ್ಕೊನೆಕ್ಸಾಂ ನಿಲಾರಾಂಗ್ ಪಾರ್ತೆ ಹುಸಿ ಬೇಯಾಲ ಸೀರ ನೋಲಬಾರಿ ಸೀರ ನೆಬೆ ಮಾಯ್ ಪಾರ್ತೆ ಹೊರಾಯ್ ಮುಂಡು ನೋ ಫಿತುನ್ ಸೀರ ಆಮೇನ್.

ಮುತ್ತುಕ್ ಸೀರಾ ಕೋಯ್ ಇತರೋಣ ಮುತ್ತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೋ ಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೋ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೋತು ಹೋತು ಈತ ಮಕ್ ಮುಡಾನ್ಸ ಫೋ ಆತೆಂಬ್ರಾನಿ ಅತು ಕೂರ ಲಾರಾಂಗ್ ನೋಲಿಯು ಹಕಾರಕ್ ಸೈ ಸೆಂತ್ರು ಟ್ರಾನ್ಸ್ಫೋರ್ಮ ಸಾವ್ ನಿಯಾಂಗ್ ಈತ ಹಕಾರಕ್ ರೆಕೊನ್ಯೆಸೆ ಇತನ್ಯ ಆಂಗ್ ಕೊಂಜುಂತು ನೋ ಈತನ್ಯ ಸಂತಿದಾಡೆ ಹಕಾರಕ್ ಡಿಸೆಂವೋಲ್ವೆ ಹೋದಾಮೆ ಬೀತ್ ನೋ ಡೋಮೆ ಈತ ಮಕ್ ಸೈ ಸಾಸಿ ಕೊನಬಾ ಮೋರಾಸ್ ನೋ ಇಂಜುಸ್ಟಿಸಾ ನೆಬೆ ಹಲೇವು ಈತ ಹಕಾರಕ್ ಸೈ ಬೇಲುಂಗ್ ಇಹಲುತ ಈತ ಫಿಯರ್ ಇಯ ಇಗ್ವಾಲಿಡಾಡೆ ನೋ ಡಿವರ್ಸಿಡಾಡೆ ರೆಸ್ಪೆಕ್ಟಾ ಈತನ್ಯ ಡಿಫರೆನ್ಸಾ ಸೀರಾ ಈತ ಫಿಯರ್ ಕಾತಾ ಫೋ ಮಕ್ ಹಹಾಲೋಕ್ ಸಿಮುನಿಯಾ ಇಹ ಕೂರ ಈತ ಆಂಗ್ ರಾಸಿ ಈತ ಕೂರ ಈತನ್ಯ ಮುಂದು ಈತ ಫಿಯರ್ ಕಾತಾ ಈತ ಹೋತು ಇಹ ಇಂಟರ್ಕೊನೆಕ್ ಸಾಂಗ್ ನಿಲಾರಾ ಪಾರ್ತೆ ಹುಸಿ ಬೇಯಾಲ ಸೀರಾ ನೋಲಬಾರಿ ಸೀರಾ ನೆಬೆ ಮಾಯ್ ಪಾರ್ತೆ ಹೊರಾಯ್ ಮುಂಡು ನೋ ಫಿತುನ್ ಸೀರಾ ಆಮೇನ್.